ಆಗಿ ಬಿಡುಗು ಅಲ್ಲೂರಿ. ಎವಡು ರಾಣಾ ಭರತ ಜಾತಿನಿ ಕಪ್ಪ ಮಡಿಗಿನ ತುಚ್ಛುಡು, ಎಬಡು ಎಬಡ ಹೊಗರು ಬಟ್ಟಿನ ಚಲ್ಲ ದೊರಗಾಡೆಬ್ಬಡು, ಬದುಕು ತೆರುಗುಕು ದೇಶ ಮುಚ್ಚಿ ಪಾನಿಸಲುಗ ಮಮ್ಮು ನೆಂಚಿ ಪನ್ನುಲಡಿಗೆ ಕೊಮ್ಮುಲೊಚ್ಚಿನ ತಮ್ಮುಲೆಬಡಿಕೆ ವಚ್ಚರ, ಬಡುಕು ಜೀವುಲು ಭಕ್ಕು ಮಂಟೆ ಹುಡುಕು ನೆತ್ತುರು ಉಪ್ಪನೈತೆ, ಆ ಚಂದ್ರ ನಿಪ್ಪುಲ ದಂಡ ಗೊಡ್ಡಲಿ ಪನ್ನುಗಡತದಿ ಸುಡರ.